0: ಇಗಿ ಮುಂಜಕ ಅದ್ಭುತ ಶಕ್ತಿ, ಆಕರ್ಷಣೆಯೇ ಆಗನ ಶಕ್ತಿ, ಆಕರ್ಷಣೆಯೇ ಆಗನ ಶಕ್ತಿ. ಅಲಾಗ ಚೆಪ್ಪಿನ ಬಾಬುಯೇ ನ್ಯೂಟನ್ ಅನಿ ತಿಳಿಸಿಕೊಂಡಿ, ನ್ಯೂಟನ್ ಅನಿ ತಿಳಿಸಿಕೊಂಡಿ.
1: ನ್ಯೂಟನ್ ಗುರಿಂಚಿ ಅದ್ಭುತಂಗಾ ಪಾಡಿನ ಚಿನ್ನಾರ್ಲಕು ಜೈಜೇಲು ಕೊಡದಾಮಾ. ಈ ಸೃಷ್ಟಿಲೋ ಎವರು ಎಕ್ಕುವ ಕಾದು ತಕ್ಕುವ ಕಾದು, ಅಂದರೂ ಸಮಾನಮೇ ಅನಿ ಎವರು ಗೊಪ್ಪ ಅನೇ ನಾಟಿಕ ದ್ವಾರಾ ವಿವರಿಂಚಡಾನಿಕಿ ವಸ್ತುನ್ನ ಚಿನ್ನಾರ್ಲು ಉಮಾ ಬಾ.